ಪೂಜ ಅಷ್ಟಪದಿಯ ಏಕ ಓಂಕಾರ ಸತಗುರ ಪ್ರಸಾದ ಗೋರ ಸಾಗರ ರತನಿ ಪರಪೂರೆ ಅಮೃತ ಸಾಂತ ಜುಗ ಹೈ ನಹಿ ದೂರೆ ಹಾರ ರಸ ಜೋಗ ಜುಗ ಹೈ ಪ್ರಭ ಪಾವೆ ಸರ್ವರ ಮಹ ಹಂಸ ಪ್ರಾಣ ಪತ ಪಾವೆ